0: ಮಂಜಲು ಗಂಜರಂಗ ಜುಡ ಮುರು ಮರಿ ಜೈ ಗಂಗಾ ಹುಡಿ ಅಂಗುರಾಡಲು ಉಳಾಂಜಲು ಗಂಜರಂಗ ಜುಡ ಮುರು ಮರಿ ಜೈ ಗಂಗಾ ಹುಡಿ ಅಂಜಿ ನಿಂಗುರಾಡಲು ಕಳಗಳು ಗಣಿಂಗಾ ಮಮಾನುರಾಣು ಗುಳಾವಿಣಾಣು ಕಳಗಳು ಗಣಿಂಗಾ ಮಮಾನುರಾಣು ಗುಳಾವಿಣಾಣು
1: ಯೋ ಕಾ ಟ್ರೆಡಿಷನಲ್ ಮನೆಕೈ ಬಿಳ್ಮಕೈಡಕ್ಕೆ ಎವ್ರಿಡೇ 5 AM ಕಾ 6 PM ತಿನ್ನಲಿ ಒಳಗೊಳ ಇದೆಯಾ.